ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲೆ ಬೀಡು ಕೆಡಸದಿರು ಈ ಹೆಸರ ಈ ಹೆಸರ.